ಸುಜನಹು ಅಡುದೊಂಡವ ನಾರದ ಭಕ್ತಿ ಸೂದ್ರ ಕಂಡ ಅವರೋಧರೋ ಮಾಂಡ್ಯಾಜ್ರುಭಿ ಪರಸ್ಪರಂ ಲಭಮಾನಾ ಪಾವಯಂತಿ ಕುಲಾನಿ ಪೃಥಿವಿಂಜ. ಯಥಾರ್ಥ ಸಾಹೇ, ಅತ್ಯಂತಿಕ ಭಕ್ತಿ ಪ್ರೇಮ ಮುಳ ಗಂಡಾವರೋಧ ರೋಮಾಂಚಾಣಿ ಅಶ್ರು ಯಾನ್ನೀ ಯುಕ್ತ ಝಾಲೆಲೆ ತೆ ಪರಸ್ಪರಾಂಶಿ ಸಂವಾದ ಕರಣಾರೆ ಶ್ರೇಷ್ಠ ಭಕ್ತ ಅಬ್ಲ ಕುಲಾನ್ನ ಆಣಿ ಪೃಥ್ವಿಲಾಹಿ ಭಾವನ ಕರ್ತಾತ್. ಯಾ ಅಧಿಕ ಸೂತ್ರ ಮಧ್ಯೆ ಜ್ಯಾ ಏಕಾಂತ ಭಕ್ತ ಅಂತ ಶ್ರೇಷ್ಠತ್ವ ಸಾಂಗಿತ್ಲ ತೇ ಭಕ್ತ ಏಕತ್ರ ಆಲೆ ಅಸ್ತನ ತಂಜಾ ಪರಸ್ಪರ ಭೇಟಿ ಮಧ್ಯೆ ಭಕ್ತಿ ರಸಾದ ಮಹಾಪೂರ್ವ ಹತ ಅಸ್ತು ತ್ಯಾತ್ ನಿರ್ಮಾಣ ಹೋಣಾರ್ಯಾ ಅಷ್ಟ ಸಾತ್ವಿಕ ಭಾವ ಮಧ್ಯೆ ಹೇ ಭಕ್ತ ರಂಗೂನ್ ಜಾತಾತ್. ಅಸೆ ಭಕ್ತ ಆಪಲಿ ಸಗಳಿ ಕುಲ ಪಾವನ ಕರ್ತಾತ್. ಮಂಜೆ ಕುಲಾಂತ ಉದ್ಧಾರ ಹೊತ್ತು ಕಿಂಬಹುನ ಸರ್ವ ಪೃಥ್ವಿದ ಜಗತ ಉದ್ಧಾರ ಕರಣದ ಸಾಮರ್ಥ್ಯ ಯಾ ಭಕ್ತಾಂಚ್ಯ ಠಿಕಾಣಿ ಪ್ರಾಪ್ತ ಹೊತ್ತು.

ಸುಜನ ಹೋ ಅಣುದೊಂಡವ ನಾರದ ಭಕ್ತಿ ಸೂದ್ರ ಗಂಡಾವರೋಧರೋ ಮಾಂಡಾಜುರುಭಿ ಪರಸ್ಪರಂ ಲಭಮಾನ ಭಾವಯಂತಿ ಕುಲಾನಿ ಪೃಥಿವಿಂಜ. ಯಾ ಸಂದರ್ಭದ್ಲ ಅಧಿಕ ವಿವರಣ ಸಾಹೆ ಶ್ರೀಮದ್ ಭಾಗವತ್ ಏಕಾದಶಿ ಗ್ರಂಥಾಚಾ ಪ್ರಾರಂಭೆ ನವಯೋಗೇಶ್ವರ ಆಣಿ ರಾಜಾ ವಿದೇಹ ಯಂಚಾ ಸಂವಾದ ಮಧ್ಯೆ ಪ್ರಬುದ್ಧ ಸಾಂಗ್ತಾತ್ ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ ಮಿಥೋರತಿರ್ಮಿತಲ್ ದುಲ್ಟಿ ನಿವೃತ್ತಿರಮಿತಾತ್ಮನಃ ಸ್ಮರಂತ ಸ್ಮಾರಯಂತಶ್ಚ ಮಿಥೋ ಘೌಘರಂ ಹರಿಂ ಭಕ್ತ್ಯಾ ಸಂಜಾತಯಾ ಭಕ್ತ್ಯಾ ಬಿಭ್ರದ್ಯುತ್ಪುಲಕಾಂತನುಂ. ಅಸ ಏಕನಾಥಿ ಭಾಗವತಮಧ್ಯೆ ವರ್ಣನ ಹೇ. ಯಥಾರ್ಥ ಅಸ ಅನನ್ಯ ಭಕ್ತಂಚಿ ಭೇಟಿ ಸಲಿಲಿ ಅಸ್ತನ ತೆ ಪರಸ್ಪರ ಅಗನಾಶನ ಮಂಜೆ ಪಾಪ ನಷ್ಟ ಕರ್ಣಾರ್ಯ ಶ್ರೀಹರಿಚಾ ಪವಿತ್ರ ಯಶದ ಗಾಯನ್ ಕರ್ತಾತ್. ಅನ್ಯನ್ನ ಪ್ರೇಮ್ ಪರಸ್ಪರಂತ ಸಮಾಧಾನ್ ಪರಸ್ಪರ ದುಃಖ ನಿವೃತ್ತಿ ಸಂಪಾದನ್ ಕರ್ತಾತ್. ಪದಕಾಂತ ನಾಶ ಕರ್ಣಾರ್ಯ ಶ್ರೀಹರಿಚ ಅಪಣ ಸ್ಮರಣ ಕರುನ್ ಇತರನ್ನಹೀ ಸ್ಮರಣ ಕರಾಯಲ ಲಾವತಾತ್ ಆಣಿ ಅಖಂಡ ಸಾಧನ ಭಕ್ತಿ ಆಚರಣ ಕರುನ್ ಜ್ಯಾಂಚ್ಯಾ ಠಿಕಾಣಿ ಪರಾಭಕ್ತಿ ಉತ್ಪನ್ನ ಝಾಲಿ ಆಹೆ ತಿಜಾ ಯೋಗಾನ ತ್ಯಾ ಭಕ್ತಾಂಚ್ಯಾ ಠಿಕಾಣಿ ಅಷ್ಟ ಸಾತ್ವಿಕ ಭಾವ ನಿರ್ಮಾಣ ಹೋತ.